ಸರ್ವತ್ರ ಖಲು ಈಮಾನಿ ಅಷ್ಟೌ ಆಹಾರ ವಿಧಿ ವಿಶೇಷ ಆಯತನಾನಿ ಭವಂತಿ ಅನಿ ಆಯುರ್ವೇದಂ ಚೆಪ್ತೋಂದಿ. ಅಂತೆ ಆಹಾರಂ ಅನ್ನೋದು ಕೇವಲಂ ಫುಡ್ ಕಾದು, ಇಟ್ಸ್ ಅ ಪರ್ಫೆಕ್ಟ್ ಬ್ಯಾಲೆನ್ಸ್. ದೇಶ ಕಾಲಮಾನ ಪರಿಸ್ಥಿತಿಲು ಪ್ರಕೃತಿ ದಾನ್ನಿ ಪಂಡಿಚೇ ವಿಧಾನಂ ಇವನ್ನೀ ಕೂಡ ತೋಡವುತ್ತಾಯಿ. ಅಲಾ ಚೂಸ್ತೇ ಮನ ರೂಟ್ಸ್ ಫಾರ್ಮಿಂಗ್ ಲೋ ಉನ್ನಾಯಿ, ಬಟ್ ವಿ ಮೂವ್ಡ್ ಆನ್. ಸ್ಟಿಲ್ ಮನ ಮನಸ್ಸುಲು ಪಚ್ಚನಿ ಪಂಟ ಪೊಲಲ್ಲೋ ಚಿಕ್ಕುಕುಪೋಯಿನ್ನಾಯಿ. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ಅವರ್ ರೂಟ್ಸ್ ವಿತ್ ವಿವಿಎಫ್ ಆಗ್ಟೆಕ್ ಐಎನ್ಸಿ. ಮಲೆಮಾರಿ ಫಾರ್ಮ್ಸ್ ಬಿಲೀವ್ಸ್ ದಟ್ ಫಾರ್ಮಿಂಗ್ ಇಸ್ ನಾಟ್ ಬ್ಯಾಕ್ವರ್ಡ್, ಇಟ್ ಈಸ್ ದ ಫ್ಯೂಚರ್. ವಿವಿಎಫ್ ಆಗ್ಟೆಕ್ ಐಎನ್ಸಿ ಈಸ್ ಯೋರ್ ಕಾಲಿಂಗ್ ಫಾರ್ ಫಾರ್ಮಿಂಗ್. ಮಲೆಮಾರಿ ಫಾರ್ಮ್ಸ್, ವಿಸಿಟ್ vvfagtech.com ಆರ್ ಕಾಲ್ 8482440213. ಮೀಡಿಯಾ ರೂಮ್ ಸ್ಕ್ರೀನ್ ಸೈಜ್ ಗುರಿ ಟೆನ್ಷನ್ ಪಡ್ತಾರಾ? ಮ್ಯಾಕ್ಸಿಮಮ್ ಸ್ಕ್ರೀನ್ ಸ್ಪೇಸ್ ಎಲ್ಲಾ ಡಿಸೈನ್ ಚೇಯಾಲೋ ಅರ್ಧ

ನೋಡಿ ಮುಂದು, ನಿಬ್ಬೆತ್ತರೆ ಬಾಗಿ ನೋಡಿ ಮುಂದು, ಚಿನ್ನ ಚೂಪು ಚೂಸಿ ನೋಡಿ ಮುಂದು, ನಿಬ್ಬೆತ್ತರೆ ಬಾಗಿ ನೋಡಿ ಮುಂದು. ಪಡು ಪಡು ಪಡು ಪಡು ಪಡು ಪಡು ಲೇಚಿ ನೆಲಪಡು.

0: ಸೀರೆ ಬುಟ್ಟುಕೊಂಡು ಚಿಲ್ಡು ಬೀರು ಮಿನುಗೋ ಹಂಗೆ ಪೊಟ್ಟಣ ಕಟ್ಟಿದ ಬಿರಿಯಾನಿಗೆ ಹಣೆ ಬುಟ್ಟು ಗಿಟ್ಟ ಹಂಗೆ ಬಂಗ್ಲೆ.
1: ಸೊ ಅಲ್ಲ ವಿನ್ಕೊಂಡು ಎಲ್ಲಿಪೋತಾವೇಮೋ ಅಲ್ಲಿ ಅನ್ಪಿಸ್ತೋಂದಿ. ಬಟ್ ಎಸ್, ವಿ ಹ್ಯಾಡ್ ಟು ಎಂಡ್ ದಟ್ ಪಾರ್ಟ್. ಕಾನಿ ಈ ಪಾರ್ಟ್ ಕೂಡಾ ಚಾಲಾ ಚಾಲಾ ಫೆಮಿಲಿಯರ್ ಗಾ ಉಂದಿ ಕದಾ ಮೀಕು. ಸೊ ಎಂದಕ್ಕೂ ಆಲಸ್ಯಂ ಕಾಲ್ ಚೇಸಿ ಆನ್ಸರ್ ಚೆಪ್ಪೇಸೇಯಂಡಿ 9726361966 ಕಿ.